0: ಗೊತ್ತು. ಅದಕ್ಕೆ ಸುನೀತಾ
1: ಬಿಲಾವಲ್ ಥಾಡ್ಚೋ ಅಲಂಕಾರ.
0: ಅಚ್ಛಾ, ಬಿಲಾವಲ್ ಥಾಡ್ಚೋ ಅಲಂಕಾರ. ಹಾಂ, ತೂ ಜಸನ್ ಕಿ ತುಮಿ ಜಸನ್ ಕಿ ಕ್ಲಾಸ್ ಜಾಯಸಾಸ್ ತು ಬಲೆನೆ ರಿಯಾಜ್ ಹೋಗ್ರಾ, ಪ್ರಾಕ್ಟೀಸ್ ಹೋಗ್ರಾ, ಬಲೆನೆ ಕೋನ್ ವಾದ್ಯಯಂತ್ರನೆ ಕೊರುವ ಸಾರು, ಕಿತ್ಲೋ ಟೈಮ್ ದಿನ್ನೆ ದಿವಸಾಸ್ ಪ್ರಾಕ್ಟೀಸ್ ಕರ್ತೋ ಕಾಜಿ?
1: ಹಾಂ, ತ ವಾದ್ಯಯಂತ್ರ ಆಮ್ಚು ಮೇನ್ ತಾನ್ಪುರ ರೈಸೆ,
0: ತಾನ್ಪುರ
1: ತಾನ್ಪುರ ಅಲ್ಲಿ ಕರುನ್ ಸೆ ರಿಯಾಜ್.
0: ಹಾಂ ಹಾಂ,
1: ಅವ್ರ ಟೈಮ್ ರಿಯಾಜ್ ಕರ್ತೋ ಚು ಟೈಮ್ ಆಪ್ಲೋ ಜಿದಲ್ ದಾಯ ಬಲ್ ಕರುಗ್ ಬಾಲೋನೆ ಉದಲ್ ದಾಯ ಆಮೆ
0: ಅಚ್ಛಾ
1: ಕರುನ್ ಸೆ.
0: ಹಾಂ ಸರ್. ಹಾಂ ಹಾಂ, ಬಲ್ಲಿ ಕ್ಲಾಸ್ ಕಿತ್ಲು ಟೈಮ್ ಲಾಗೆ ದಿನ ಮೇ
1: ಕ್ಲಾಸ್ ಆಮ್ಚು ಗಾಯನ್ ಚು ಕ್ಲಾಸ್ ಬಲ್ಲೋ ಮೇ 4 ಬಜೆ ಲಗ್ತೆ ರಹಲಿ.
0: ಅಚ್ಛಾ, 4 ಬಜೆ ಲೇ. ಹಾಂ ಹಾಂ, ತು ಹೆಚ್ಚು ಸಂಗ ಅವ್ರ ಬಲ್ಲಿ ವಿಷಯ ಮನ ರೈಸೆ ಹೋತಿ?
1: ಹಾಂ, ಹಿಂದಿ ಲಿಟ್ರೇಚರ್.
0: ಅಚ್ಛಾ,
1: ಉತ ಬಲ್ ದರ್ರಲೆ.
0: ಹಾಂ ಹಾಂ,
1: ಕಿಮ್ಕಿ ಬಾಡ್ ಚು ಬಲ್ ಮಚುರಲಿ ತಹಾನ್ ಉನ್ ಬಾಡ್ ಚು ಬಲ್ ರಹು ಬಲುನ್ ಬತ್ತಿನ ಬಲೆ ಹಿಂದಿ ಲಿಟ್ರೇಚರ್ ಚು ವಿಷಯಕ್ಕೆ ಚುನ್ಲೆ ಅವ್ರ ಸಾಥ್ ಮೇ ಹಿಂದಿ ಬಲ್ ಪಡ್ಲು.
0: ಅಚ್ಛಾ. ತೂ ದಕ್ ಇತ್ಲೋ ಚತುರ್ಥಿ ರಾಗ ಬಲ್ಲಿ ಸುನಾಲಿಸ್, ಜಸನ್ ಕಿ ಅಲಂಕಾರ ಸುನಾಲಿಸ್. ತು ಕೊನಿ ಅಸನ್ ರಾಗ್ ಕೆ ಅಲ್ ಕೆನಿಕ್ ಸುನಾ ಕೊನಿ ಬಲಿ ಅಚ್ಛಾ ಜಾನ್ಲು ಬಿತಿ?